ಧೃಣಿ ಪಾತು ಶಿರೋದೇಶಂ ಸೂರ್ಯ ಪಾತು ಲಲಾಟಕಂ ಆದಿತ್ಯೋ ಲೋಚನೆ ಪಾತು ಶ್ರುತಿಂ ಪಾತು ದಿವಾಕರಃ ಘ್ರಾಣಂ ಪಾತು ಸದಾ ಪಾನು ಮುಖಂ ಪಾತು ಸದಾ ರವಿಃ ಜಿಹ್ವ

ಧ್ರುವಿ ಪಾತು ಶಿರೋದೇ ಶಂ ಸೂರ್ಯ ಪಾತು ಲಲಾಟಕಂ ಆದಿತ್ಯೋ ಲೋಚನೆ ಪಾತು ಶ್ರುತಿಂ ಪಾತು ದಿವಾಕರಃ ಘ್ರಾಣಂ ಪಾತು ಸದಾ ಪಾನು ಮುಖಂ ಪಾತು ಸದಾ ರವಿಃ ಜಿಹ್ವ

ಸತಿ ಪಾದೌ ಪಾದು ದಿನಮಣಿ ಪಾದು ಮಿತ್ರೋಖಿಲಂ ವಪುಃ ಆದಿತ್ಯ ಕವಚಂ ಪುಣ್ಯಂ ಅಭೇದ್ಯ ವಚ್ಚ ಸನ್ನಿಭಂ ಸರ್ವ ರೋಗ ಭಯಾದಿಭ್ಯೋ ಉಚ್ಯತೆ.

ಶಂಕುಶಾರಾಹಂ ಚಿರೋದಾರಣವ ಸಂಭವಂ ನಮಾಮಿ ಶಶೀನಂ ಸೋಮಂ ಸಂಭೋರ್ ಮುಕುಟ ಭೂಷಣಂ ಓಂ ಧರಣಿ ಗರ್ಭ ಸಂಭೋ ಸಮಪ್ರಭಂ.

ಭೋಗಸಾಯಿನಂ ವಿಶೇಷಭೂಷಣೋಜ್ವಲಂ ಘೋಷಮಾನಕಿಂಕಿಣೀ ವಿಭೀಷಣಾಧಿಭೂಷಣಂ ಸುಷಣಾಕೃತಾಮೃತಂ ವಿಭೀಷಣಾಚಿತಂ ಪದಂ ಗೋಪಾಲ ಬಾಲಜಾಲ ಚೋಲ ಬಾಲ ಕೃಷ್ಣಮಾಶ್ರಯ.

ಸದಾಮುದಾಚಿತಂ ರಾಜಮಾನ ಪುತ್ರ ಸಂಪದಾದಿ ಸೋಭನಾನಿತೇ ಸಾಧಯಂತಿ ವಿಷ್ಣು.